ಅದು ಬೇನೋ ಅಕ್ಕೆಸಿಯೋ ಹಣಿಗೈಲೆ ಹಿಂಗ್ ಕಾದಾರ್ ತುಮ ಐಕಲೆ ಸುಡ್ಸೋನ್ನ ಮುಖಾಲಿ ಸ್ವಾ ತೆರ್ ತುಮ್ ಕಾಯ್ಕುಂಗ್ ದಿತ ಕ್ರಿಸ್ ಪೆರಿ ಹಂಚಿ ರಚನಾ ಬಾಬುಷ್ ಹಣಿ ಸಂಗೀತ ಬದ್ದ ಕೆಲ್ಲೆ ಹೆಂಗ್ ಕಾತಾರ್ ಯಸ್ ಲೋರ್ನ ಹನ್ಸ ಆವಾಜ್ ಕಾಯ್ತಾತ್ ಹಸ್ಬೋವಾ.